ಶ್ರೀ ಸಿರಿಲಕ್ಷ್ಮಿ ವರ ಸಿರಿಲಕ್ಷ್ಮಿ ಪ್ರಸನ್ನ ಲಕ್ಷ್ಮಿಯೇ ಬಾರಮ್ಮ ಶ್ರೀ ಸಿರಿಲಕ್ಷ್ಮಿ ವರ ಸಿರಿಲಕ್ಷ್ಮಿ ಪ್ರಸನ್ನ ಲಕ್ಷ್ಮಿಯೇ ಬಾರಮ್ಮ ಶ್ರಾವಣ ಮಾಸ

ಸಿರಿ ಗೌರಿ ವರ ಸಿರಿ ಗೌರಿ ಮಂಗಳ ಗೌರಿಯೇ ಬಾರಮ್ಮ, ಶ್ರೀ ಸಿರಿ ಗೌರಿ ವರ ಸಿರಿ ಗೌರಿ ಮಂಗಳ ಗೌರಿಯೇ ಬಾರಮ್ಮ. ಭಾದ್ರಪದ ಮಾಸದೊಳ ಪೂಜ ಸಲ್ಪಿಡಿವೆ ಸ್ವರ್ಣ ಗೌರಿಯೇ ಬಾರಮ್ಮ. ಭಾದ್ರಪದ ಮಾಸದ ಪೂಜ ಸಲ್ಪ

ಸಿಂಹೇಶ್ವರಿ ಸಿಸಿಸೇ ಕರಿಯಂಬ. ಶ್ರೀ ಪಾರ್ವತೀ ದೇವಿ ಚೇ ಕೋವೆಸೈಲ ಕುಮಾರಿ ಮಾ ಪೂಜಲೇ ತಲ್ಲಿ ಗೌರೀ ಶಂಕರಿ ಗೌರೀ ಶಂಕರಿ. ಶ್ರೀ ಪಾರ್ವತೀ ದೇವಿ ಚೇ ಕೋವೆಸೈಲ ಕುಮಾರಿ ಮಾ ಪೂಜಲೇ ತಲ್ಲಿ ಗೌರೀ ಶಂಕರಿ ಗೌರೀ ಶಂಕರಿ. ಪಾಪು ನೀವೆ ಪಾಪಹಾರಿ ಪದ್ಮಪತ್ರ ನೇತ್ರಿ ಪಾಪು ನೀವೆ ಪಾಪಹಾರಿ ಪದ್ಮಪತ್ರ ನೇತ್ರಿ ಕಾಪಾಡರಾವಮ್ಮ ಕಾತ್ಯಾಯಿನಿ ಕಾಪಾಡರಾವಮ್ಮ ಕಾತ್ಯಾಯಿನಿ. ಶ್ರೀ ಪಾರ್ವತೀ ದೇವಿ ಚೇ ಕೋವೆಸೈಲ ಕುಮಾರಿ ಮಾ ಪೂಜಲೇ ತಲ್ಲಿ ಗೌರೀ ಶಂಕರಿ ಗೌರೀ ಶಂಕರಿ.

ನೀತಾ ಪ್ರಣಾಂಗ್ದು ಜೋ ಅವಿವಿಕ್ರಮ ದಯಾನಂದ ಜಯವರ್ಧನ ಹರ್ಬರ್ಟ್ ಅಮರವಿಕ್ರಮ ದೊನ್ ಸಿರಿಸೇನ ಬಿ ಎಸ್ ಪೆರರಾ ಎಚ್ ಡಿ ಕುಲತುಂಗ ಲಲಿತಾ ಅಲ್ಮೇದಾ ಚಂದ್ರಕಲಾ ಕುಮಾರ್ ತಿಲಕ ಚಂದಿ ರಸಿಕಾ ಶ್ರೇಯಾನಿ ಪೆರೇರಾ ದಿನವಕ ಹಾಮಿನಿ ಮಾಕ್ ಸಮರನಾಯಕ ಅನುಷಾ ಗೀತಾಂಜಲಿ ದಯಾನಂದ ಸಲ್ವತುರ ಲಾಲ್ ಹೇವಾ ಪತಿರನ ರೊನಾಲ್ಡ್ ಫೊನ್ಸೇಕಾ ಬಿ ಸಿ ಡಿ ಸಿಲ್ವಾ ಹೇಮಾ ನವರತ್ನ ಚಂದ್ರಿಕಾ ಶ್ರೀವರ್ಧನ ಎಲ್ ಎಚ್ ಪ್ರೇಮದಾಸ ಜಯಂತ ಸಮರಸಿಂಹ ಸಹ ಮೊತಿಲಾಲ್ ಗುಣಶೇಖರ ಸೆಸು ಚರಿತವೇಟ ರಂಗಣೇನ್ ಸಹಭಾಗಿಯುನ ಚಿತ್ರಪಟ ನಿಷ್ಪಾದನೆಗಳೇ ಎಚ್ ಪಿ ಎಲ್ ನಾಣಕಾರ ಕಣಪತಿ ಪಿಳ್ಳೆ ಡಿ ಪಿ ಎಲ್ ಅರ್ನೆಸ್ಟ್ ಸಿಲ್ವಾ ಸಹ ಇ ಎಂ ಡಿ ಹೇಮಚಂದ್ರ ಸಿಲ್ವಾ ಚಿತ್ರಪಟ ಸಂಗೀತಕ್ಕಲೇ ಪಿ ಎಲ್ ಎ ಸೋಮಪಾಲ ಮಾತಾ ಸೋಮಪಾಲ ಮಾಸ್ಟರ್ ಮೇ ಚಿತ್ರಪಟ ಗೀತ ಹತ್ತಕ್ಕೆಕ್ಕರ ಗೀತ ಹಾಯಕಮ ತಾನು ಹಿಂದಿ ಚಿತ್ರಪಟಗಳ ಗೀತ 1971 ಏಪ್ರಿಲ್ 28 ಇಂದಿಯಾವೇ ಪ್ರದರ್ಶನ ಆರಂಭ ಕಲ ಎಸ್ ಎಂ ಸಾಗರ್ ಅಧ್ಯಕ್ಷನೆ ಕಲ ಅಧಿಕಾರ್ ಹಿಂದಿ ಚಿತ್ರಪಟೆ ಆ ಮೊಹಮ್ಮದ್ ರಾಫಿ ಗಾಯನ ಕಲ ಮೇ ಗೀತೆ ತಾನು ಎಕ್ ಗೀತೆಯ ಕಡೆ ಯೋದಾಗತ್ತ